0: నేను రాసాయనా ఉండవు. నేను అల్లి బిట్కిడ పిచ్చిలే సార్ అలి నెన్రయా జానకారి జాయి హాతు కోయతే కలిం నాం కూడా అలి యూట్యూబ్ కో మెంతె మొబైల్ కొరే నేను అలి నాం కూడా తేన్ జానకారి అలి పూరి చిల్కే ఇయే కలిం ఎదానా మెంద అలి మేనత అయితేనా దాలి పటవైతేనా దారు కినిగే తే దారు కో సర్కార్ కజి దారు పు విడర్ దా నెల్క నెల్క బూయ హోయో కో సపావ మెల్నికా హుడు కేతరే ఉండో గుణం రే ఆయుం కడేతరే అలి నెన్రలిం ರಾಸ ಆಗುವನ ಅಂತ ಅಬು ನೆನ್ಕಾಗೆ ಸರ್ಕಾರ ಆಯ ಜಗಾರ ಮೇನ ದರಕು ಬಿಡಿಯ ಸಾಲರ ಎಟ್ಟು ದೊಟ್ಟು ಮಿಂಡೋ ಹೋರ ಮೇಲೆ ತಾಲಿಂಜು ಏನ ಉಡುಕ್ಡೇತರೆಯೋ ದಾರು ರೀ ನಾ ಸಬಿನ್ ಲೇಖಾನ್ ದರ್ವ ಅಲ್ಲಿ ತೆರ ಮೇನ ನೀ ಬಿಟ್ಟು ತಡ್ಡಿಯ ಲಲ್ದಯ್ಯಬು ಅಂತ ಅಲ್ಲಿ ನೆನ್ ಜಗಾರ ಸಬಿನ್ ಕೋ ನಿಕಾಗೆಬು ದಾರುಕುಗೆ ಪೂರೇಬು ಬಿಡಿಯದ ಆಯಾ ಹಿಸಾಬ್ತೆ ಗಾಮಾ ಕೋ ಹೋಯೋ ಕೋ ಸಬಿನೆ ಟೀಕಿಯೋ ಮಂತಿಯ ಅಬು ನಿನಾ ಲಾಗಿ ದಾರು ಲಾಗಿ ಸಬಿನ್ ಕೋ ಜುಕಾ ಜುಕಾ ಜಾನ್ಕಾರಿ ಮೇನಾ ಕೋ ಮೊಲ್ ಪಡಾವ ಕನರೆ ದಾರು ತಿಗೆ ಹೋಯೋ ಕೋ ಸಪಾವತನ ಮಂತಿಯ ಅಬು ಹೋ ಕೋ ನಿನಾ ಬು ಸೈಡ್ ಎತ್ತನ ಒರಲ್ ಎತ್ತನ ಬು ಮಂತಿಯ ಸಬಿನ್ ಜೀವ ಕೋ ಸಿಮ್ ಮೆರಂ ಕೋ ರೀ ಕೋ ಮಲ್ಲಿಕ ನಿನಾ ಎಸ್ಟು ಆನೆ ಜರೂರಿ ಗಿಯ ಮಂತಿಯ ಅಂತೆ ಅಲ್ಲಿ ನೆನ್ ಮೋಗನಿ ದರುಯೇನ್ರೆ ಅಲ್ಲಿ ಎಸು ರಾಸಗಿಲಿ ಅಟಕರತನ ಉಂಡೋ ಇನ್ಕಾಗೆ ಉಂಡೋ ಗಬು ಕಿಸಾನ್ ಕೋ ನೆಲ್ಕ ಬಗಾನ್ ಸಾತ್ ಸಾತರೆ ಉಂಡೋ ಪೊತ್ತಾಸ ಚಾಸ್ ಚಾಸ್ರೆ ದಾರು ಕುಬು ಬಿಡರದ ಎಸು ಬೂಗಿನ ಮೋಗನಿ ದರು ರಿಯ ಗೂನ್ ಅಂತೆ ಅಲ್ಲಿ ಯೂಟ್ಯೂಬ್ ರೀ ಲಲ್ಲಿಡ ಚಿ ನೆನ ಕರೋಳಂ ರಿಯ ಗುಣಂ ಮೇನ ಅಂತೀಯ ನಿನ್ನ ರೀ ಲಲ್ಕೆ ದಾ ಜಾಜ್ ರಿಯಾ ಫರ್ನಿಚರ್ ರಿಯ ಎನ್ ರೀ ಸಾಮಾನ್ ಕೋ ನೆನೆತಿ ಕೋ ಬೈತಿನ ಮಂತೀಯ ಅಂದ ಎನ್ ರೀ ಗುಣಂ ಕೋ ಒನ್ ರೀ ಗೂನ್ ಕೋ ಲಿ ಚಿರ್ಗಲ್ ಕಡೆತೆ ಉಂಡೋಗ ಎನ್ ರೀ ಗೂನ್ ಕೋ ಜಗರ ಲಿಂತಿನ ಚಿ ನಿನ್ ರೇ ಬಿಮಾರಿ ರಿಯಾ ರಿಯೋ ಪತಾತೆ ಜಾಂಗ್ತೆ ರಿಯಾ ರೇಟ್ ಬೈಯೋ ಮಂತೀಯ ತೆ ನೆಲ್ಕನ್ ಅಲ್ಲಿ ಎಸುಪುರೇ ಉಡುಕಡೆ ಚೆನ್ನಮ್ ನಿನ್ನಲ್ಲಿ ಅಲ್ಲಿ ನೆಂದರುಲಿ ಲಗಾವಕಡೆ ಉಂಡೋ ನೆನ್ರೆ ಅಗರ್ ನೆನ್ ದಾರು ಆರ್ಪ ಅಗರ್ ನೆಲ್ಕ ಸಫಲತಾ ನಮು ಎನ್ರದೋ ಅಲ್ಲಿ ಉಂಡೋ ಎಸುಪುರೇ ರಾಸ ಹೂವನ್ ರಾಸವಲ್ಲಿ ತೆ ನಿನ್ನರೆ ಜಾನ್ಕಾರಿ ಬಣಿತೆ ಆರ್ಪಾವ್ರಿ ಉಂಡೋ ಕಾರಣ ಮಾಡ ಮೀಂಗಿ ಇಲ್ಲಿ ಗೂನ್ ರೀ ಗೂನ್ ದಾಜಾಜರ್ಗು ಬೈ ಉಂಡೋ ರೇರ್ ಕೊಕ್ಕು ರೇಟ್ ಮಿನತೆ ಹೋವ ನೆನ್ ರೀ ದಾರು ಪತಾ ರೀ ಜಾಂಗ್ ರೀ ಕೋ ಬೈ ಒಕ್ಕೋ ಮನೆತನ ತೆ ಅಲ್ಲಿ ಉಂಡೋ ಜಾನ್ಕಾರಿ ನೆನ್ ಕೋಯತೆ ಗೂನ್ ಲಿ ಅಟಕರ್ ಎನ್ ನಮ್ಕೆ ರದ ಉಂಡೋಗ ಆರ್ಪಾರೆ ಉಂಡೋ ಲಿ ಜಗರತಿಯ ಲಿ ಜಗರಿಯ ಜಗರ್ ಮಸ್ಕಲಿಯ ಅಂತೆ ಅಲ್ಲಿ ಬಗಾನ್ ರೆ ನಾ ಜೋ ತಿಸಿಂಗ್ ಬರ್ಸಿಂಗ್ ತೊಳ್ತನ ನಾ ತಿಸಿಂಗ ಗೊಡೆತಿಯ ಅಂತ ತಿಸಿಂಗ್ ಅಲ್ಲಿ ನೆನು ಪುಲು ಮಂತಿಯ ಮತ್ತೆ ಸುಕು ಕದ್ದು ಮಂತಿಯ ಎನ್ನ ಕಲಿ ಲಗಾವತ್ತರ ಅಂಡೋ ಸಾತ್ರೆ ನಾ ಕರಾಯಲ್ಲ ಎನ್ನಕೋ ಅಲ್ಲಿ ಬಗಾನ್ ರೆ ಲಗಾವಕಡ ಎನ್ನ ಅಪು ನಿಪ್ಪ ಇನ್ಕದ ಮಂಜಾರಿ ರೋಡ್ ಮಂಜಾರಿ ರೋಡ್ ಐತ್ರಿಲ್ಲೋ ಪಂಪಡ ಚೋಕ್ತಾಯ್ತೆ ಇನ್ನೂ ಅಲ್ಲಿ ಯೂಟ್ಯೂಬ್ರಿಗೆ ಲಿಂಗ್ ಎಲ್ಲಿಡನಂದರೆ ತಾರ್ ಲಿಂಗ್ ಚಾಯ್ತಿಡೈತೆ ಚಿತ್ತಾನಲ್ಲಿ ಜಮಡತ್ತಡ ಎನ್ನತ್ತಿನ ಜೋಬ್ ಆತನ ನಾ ಜೋವಾಕನ ಸುರುವಿನ ನೆನ್ನೆತ್ತೆ ಅಲ್ಲಿಂಗೆ ಜೀವಿಕದ ಉನ್ನತ್ತೋ ಅಲ್ಲಿಂಗೆ ಪೈಸಾ ಟಕಾದ ನೆನ್ನೆತ್ತಿಗೆ ಅಲ್ಲಿ ಹರ್ ಸಾಲ ನಿಕಾಗಲಿ ಬಗಾನಿ ಹರ್ ಸಾಲ ನಿಕಾಗಲಿ ನಮಯ ಸಲಾನರೆ ಕಮ್ ಸೆ ಕಮ್ ಲಾಖ ರೂಪಾಯಿ ಅಲ್ಲಿ ನೆನ್ ಬಗಾನ್ ಹರ್ ಸಾಲ್ ಸಬಿನ್ ಜೆಟೈತೆ ನನ್ನ ಜರುಗಿದೆ ಜುಕ ನೆನ್ ಬಗಾನ್ ಲಿನ್ ಮೆಹನತ್ ಆಯ್ತನ ಮರಿ ಮೇಂಗೆ ಜಗರ್ಕೇತೆ ಉಂಡೋ ಮುಸಿ ಜಗರ್ಯ
1: किसान भाई बहनों, अभी हम जानकारी ले रहे थे बागवानी के साथ महोगनी वृक्ष की खेती आप कैसे कर सकते हैं, इस विषय में जानकारी दे रहे थे जुरेंद्र देवगम और उनसे बातचीत कर रही थी सुनीता हास्ता। आइए अब हम सुनते हैं यह संदेश।